ತಾನದ ಧಾ ತಿರುಗುತ್ತಿದ್ದ ಧೇದ್ರಗುತ್ತದ ತಿರುಗುತ್ತಿದ್ದ ಧೇದ್ರಗುತ್ತದ ತಿರುಗುತ್ತಿದ್ದ.

ಜಾಯಿ ದೇವರ ಪುರ ಮಾಗುತಿ. ಜಾಯಿ ದೇವರ ಪುರ ಮಾಗುತಿ, ಶರಸೆ ಮಾಝೆ ಸ್ವರಮದ ರೂಪತಿ. ಪತೀನ ರಾಘವ ಕೇವಲ ನೃಪತಿ, ಬೋಲತಾ ಪುನಃ ಜೀವ ಥಟೆ. ಮದಸಾಂಗ ಮದಸಾಂಗ ಲಕ್ಷ್ಮಣ ಗೌ ಕುಠೆ. ಇಥುನು ವಂದಿತೆ ಮೀ ಮಾತಾನ, ಇಥುನು ವಂದಿತೆ ಮೀ ಮಾತಾನ, ಪ್ರಣಾಮ ಪೋತವಿ ರಘುನಾಥಾನ, ಆಶೀರ್ವಚತುದ ಘೇ ದಾತಾನ. ಆಣಕಿ ಊಠಿನ ಶಬ್ದ ಪುಟೆ ಮದಸಾಂಗ ಲಕ್ಷ್ಮಣ ಜೌ ಕುಠೆ.